0: ಚಂದ ತಿಂಗಳ
1: ವೇಸ ನಿವರ್ಣ ಹೃದ್ಮಯ www.liveifm.lk.
2: ಲಂಕಾವೇ ವಿಲಾವಿಂಗ್
3: liveifm.lk.

0: ಮಂಗಳವಾರ ರಾತ್ರಿ ಆ ಟಾಯಿ
1: liveFM.lk
2: ದೇವುಲ ಪಿಟಿಯಟ ಕಮರು ಪಿಟಿಯಟ ನಾವಲ ಪಿಟಿಯಟ ಕಲ್ ಪಿಟಿಯಟ www.liveFM.lk

ಕಿರೀಟಮರ ದುಲಹಾಯಿ ನೆಟವೇನ ಸಿಂಧು ಅಹನಾತರೆ ಹಿತ ಸಣ್ಣ ಸಣ್ಣ ಸಿಂಧು ಅಹನತ್ ಒಬ ಕೆಮತಿ ನಮ್ www.livefm.lk ಸೈಟ್ ಕರೆ ಗಿಹಿಂ ಕ್ಲಾಸಿಕ್ ರೇಡಿಯೋ ಸಿಲೆಕ್ಟ್ ಕರನ್ನ ಕ್ಲಾಸಿಕ್ ರೇಡಿಯೋ ದಿಸವನ ರೆಂದುನು ಹದವತೇ ಸ್ಪರ್ಶಯ ಒಬ ಆದರೆ ಕರ್ನ ಕ್ಲಾಸಿಕ್ ರೇಡಿಯೋ ರೇಡಿಯೋ ಗಾರ್ಡನ್ ಟ್ಯೂನ್ ಇನ್ ರೇಡಿಯೋ ಎಫ್ ಎಂ ಯನ ಆಪ್ ಹರಹ ವಗೇಮ ತವತ್ ವೆಬ್ ಅಡವಿ ಗಣನಾವಕ್ಕೊಸ್ಸೇ ಶ್ರವಣೇ ಕಲೆ ಹಕೀ.